ಭವ ಸಮುದ್ರ ಸುಖದ ನಾವ ಶೇಖ ರಾಮನ ಭವ ಸಮುದ್ರ ಸುಖದ ನಾವ ಶೇಖ ರಾಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಶ್ರೀ ರಾಮ

ಸುಬುದ್ಧಿಯನ್ನು ಕಂಡ ಚಕ್ಕರೆ ದೆಚ್ಚಿ ಬುದ್ಧ ಮನು ಪಾಲನೆಯೇ ವೇಸಿ. ಅಬದ್ಧ ಮನಿಯಟಿ ಮನಿ ನಮು ತೀರಿಸಿ ಆದಿ ಮುನು ದಿನಿ ಪಾಕಮು ಬಟ್ಟಿರಿ.

0: ಭ್ರಮತಿ
1: ವಿಪ್ರಿ
0: ನಹಿ ನಹಿ ರಕ್ಷತಿ ಡುಕ್ನು ಕರಣಿ.
1: ಆಸ್ ದಿ ಎಂಡ್ ಅಪ್ರೋಚಸ್, ನೋ ಸ್ಕಾಲರ್ಶಿಪ್ ವುಡ್ ಎವರ್ ಕಮ್ ಟು